ಗೋಪಿನು ವೈ ಗೋಪಿನು ಅರ್ಧ್ಯಾರಾತ್ರಿ ಗೋಪಿನು ಗೋಪಿನು ವೈ ಗೋಪಿನು ಅರ್ಧ್ಯಾರಾತ್ರಿ ಗೋಪಿನು. ಮಾಹೇರಿನೆಲ್ಲಾ ಸೋಮು ಗೋಮು ಚಗಾಡ ಹವಾತ್ ಸೋಮು ಗೋಮು ಸೋಮು ಗೋಮು ಚಗಾಡ ಸಸುವೈ ಸುನೆಲ ದಾಡ ಸಸುವೈನಿ ಸುನೆಲ ದಾಡ್ಲ ಅಹೋನ್ನಿ ತಿಲ ಅಡವ್ಲ ಅಹೋನ್ನಿ ತಿಲ ಅಡವ್ಲ.

ಹಸ್ಲಿ, ಹಳುದ್ಗಲ ಹಸ್ಲಿ. ಗೌಳನ್ ಪುಗ್ಡಿ, ಹಾ ಗೌಳನ್ ಪುಗ್ಡಿ, ಗೌಳಣ್ಣಾಚೆ ತಕ ತಡೇರ ಘಂ ಘಂ ವಾದೆ, ಘುಂ ಘುಂ ವಾದೆ, ಘುಂ ಘುಂ ವಾದೆ.